ಊರು ಕರೆದ ಬರ ನಮ್ಮ ಚೇರು ಹಸಿವು ಶೋಭಾ ತೋಡೇನೋ ಚೆಗು ಈ ಕೈ ಮಮ್ಮಿ ನೋ ಬಾಡಿ ನಲಾಫಿ ಅಮ್ಮ ಕೇರಿ ಓಬೆ ಬಾಡೋ ಜೆ ಮ ಕೇರಿ ಯಾರೋ ಗಿಡ ಬಿ ಬಾಬು ಖಾನ ಇ ಅಮ್ಮ ಕೇರಿ ಗಿಗೆ ಗಿಗೆ ವಾಗ ಬೇಕು ಕುರೆ ಚೆಗು ಮುಗು ಯಾರೋ ಯಾಫಿ ಗಿಡ ಬಾಜ ಬಾಬಿ ಗು ಗಿಯ ಒಯೆನೋ ಬಾರು ಕೇರೋ ಚೆಗು ಅಮ್ಮ ಚೌ ದಾಡಿ ದಾಡಿ ಅಜೆ ಯೆ ಮ ಕೇರೋ ಗೈ ಡೋ ಡೋ ಅಲು ಕೇರೋ ಗೈ ಡೋ ಡೋ